0: ಕಾಯ ಸ್ಥೈರ್ಯಂ ದ ಮೋಷನ್ಲೆಸ್ ಆಫ್ ದ ಬಾಡಿ ಫೀಲ್ ದ ಮೋಷನ್ಲೆಸ್ನೆಸ್ ಆಫ್ ದ ಬಾಡಿ
1: ಕಾಯ ಸ್ಥೈರ್ಯಂ a test mozdulatlansága. Érezd a test mozdulatlanságát.
0: Relax.
1: Lazít.